ಭಕ್ತುಡಿ ಚಡ ಚಡ ಪಮಹೇಂಗಿಯಾರಿ ನಾನು ಪೂಜನ ಕರ್ತೆ ಕಾರಣ ಕಿಯಾ ಸೋ ಜಾಣೆ ಕರ ತಾರ ಪೌಡಿ ಬಿನ ಸತ್ಗುರು ಕಿನೇ ನಾ ಪಾಯೋ ಬಿನ ಸತ್ಗುರು ಕಿನೇ ನಾ ಪಾಯಾ ಸತ್ಗುರು ਵਿੱਚ ਆਪ ਰੱਖਿਓ ਕਰ ਪ੍ਰਗਟ ਆਖ ਸੁਣਾਇਆ ਸਤਿਗੁਰ ਮਿਲੇ ਸਦਾ ਮੁਕਤ ਹੈ ਜਿਨ ਵਿੱਚੋਂ ਮੋਹ ਚੁਕਾਇਆ ਉਹ ਮੇਰੀ ਤਾਰੇ।